0: ಇನ್ನಂಥ ಆದಿವಾಸಿ ಅಖಡಾ ಮೀನು ಹೊರ್ಮ ಭಾಯ್ ಬೆಹಿನ್ ಅಯಂಗ್ ಬಂಗ್ ಅರಶಂಗ್ಯಾರು ನಿಮನ್ ಹೊರ್ಮಾರಿನ್ ಏನ್ ಸುಮಂತಿತ್ತಿರ್ಕಿ
1: ಅರ ಪ್ರಿಯಾಂಕಾ ಉರಾಂ ತರ್ತೆ
0: ಮೊಂಜ್ರ ಅರ ಶನ್ನಿ ಸನ್ನಿ ಬುಚು ಬಗರು ನಿಮನ್ ಹೂ ಇಮೆ ತತ್ತಿ ಢೇರ್ ಬಗ್ಗಿ ದುಲಾರ್ಚುನ ಹೈ ತೊ ನಿಮ್ ತೆಂಗಾಕ ಇನ್ನೆಲ ಬಿಡ್ನಾ ನುಯ್ಕ ಸಿರದರ್ ಅಸರ ನಂದಂ ಕ ನಿಮ್ ಕೊಡೆಮ್ರದರ್ ಹುತಂಗ್ ಔರ್ ಏ ಮೂ ಧರ್ಮಿಸ್ಗಿ ಮಯಾ ತುಲೆ ಕೊಡೆಮ್ರದಂ ಬಿಡ್ನಾ ಘಿ ಉಲ್ಲಾ ಹಿಕೆ ತನಿಕ್ ಬಿಡ್ನಾ ಥಿ ಬಚರ ಅರ್ಕಿರಕ್ಕೆ ಹೈ ಮಲ ಪ್ರಿಯಾಂಕಾ
1: ಹಾ ದೈ ಸಂಗ್ಯಾರೋ ಇನ್ನೆಲ ನಾಮ ಏರಾ ಲಗ್ದತ್ ಕ ಖೇಖೇಲ್ ರಾಜಿನು ಏಕಾಸೆ ಕಿಸಿಮ್ ಕಿಸಿಮ್ ಗಹಿ ರೋಗಿ ಗುಠಿ ಬರ ಆ ಲಗಿ ರೋಗಿ ಗಹಿ ಬರ್ನಾ ತಿ ಕೈನೋ ಆಲರ್ ಗಹಿ ಜಿಯಾ ಕಾಲ ಲಗಿ ಈ ಗೇಮ್ ನಮ ತಂಗಾ ಪರಂಪಾರಿಕ ಉನ್ನಾ ಮೋಖ್ನಾಮ್ ರಇ ಅಯ್ಯಮ್ ನಮಗೆ ಧ್ಯಾನ್ ಚೀನ ರಇ ಅರ ಅದಿ ನುಮ್ ಉನ್ನಾ ಮೋಖ್ನಾ ಗಹಿ ಚಿಹುಟ್ ನನ್ನಾ ರಇ ಬೈ ದೈ
0: ಮಾನಿಮ್ ಬಸ್ಕಿ ಪ್ರಿಯಾಂಕಾ ನಮ್ ಹೆ ಪಾರಂಪರಿಕ ಉನ್ನ ಮೋಹ್ನ ಆಲೋತಿ ನಮ್ ಹೆ ಜಿಯಾ ಕಯಾಗೆ ಅಕೆ ನಫಾ ಮನಿ ಇತ್ತು ನಾಮ್ ಜುಗ್ ಜುಗ್ ಕುಹಾ ರೋಗೆ ತಿ ಹುಂ ಬಚ್ರಾ ಅಂಗ್ದತ್ ಪಾರಂಪರಿಕ ಉನ್ನ ಮೋಹ್ನ ಬಾಚ್ಕಾ ತಿ ನಾಮ್ ಬಾ ಅಂಗ್ದತ್ ಕಾ ಕೊದೈ ತಿ ಹಿಲ್ ನನ್ನ ನನ್ನ ಕಿಸಿಮ್ಗೆ ಅಡಖಾ ಚೆಹೇಲ್ ಅರ ಟೊಡಂಗ್ ಪರ್ತಾ ನುಖಾ ಕರ್ನ ಆಬೋ ಮೋಹ್ನ ಆಲೋ ಇನ್ನಾಲ ಬಿಡ್ನಾ ತಿ ಬಚ್ರಾಗೆ ಟಟ್ಖಾ ಪನ್ನಾಹು ನಾಮ್ ಉನಾ ಅಂಗ್ದತ್
1: ಮಾನಿ ಬಾಚ್ಕಿದೈ ಪರಂಪಾರಿಕ ಉನ್ನ ಮೋಹ್ನಾ ತಿ ನಫಾ ಇಂದ್ರಾಂದ್ರಾರಿ ಅದೇ ನಮಕ್ಕೂ ನಹೋದ್ ಮುಟ್ಟಾರ್ನಾ ತಿ ಬಚ್ಚರ್ನ ಪರಂಪಾರಿಕ ಉನ್ನ ಮೋಹ್ನಾನು ಇಸುಂಗ್ ಅರಾಚಿನಿ ಜುಕ್ಕಿ ಮೋಹ್ತಾರಿ ಇತ್ತೂಕ್ ಮುಟಾರ್ನ ಮಲ್ಮನಿ ಸುಗರ್ ರೋಗೇನ್ ಜುಕ್ಕಿ ನನ್ನ ನಾಮ್ ಅಗರ್ ಪರಂಪಾರಿಕ ಉನ್ನ ಮೋಹ್ನಾ ನನೋ ಥೊಲೆ ಇತ್ತೂಕ್ ಹೂ ನಾಮ್ ಪರಿಶಾನ್ ಮಲ್ರಓದ್ ಜಿಯಾ ಕಯಾ ದೌರ ಅನ ಸಂತುಲಿತ್ ಅರ ಖೇಖ್ಲೋ ಇದಿನ್ನಂ ಬಾಂಗ್ದತ್ ಪ್ರಕೃತಿ ಉನ್ನ ಮೋಹ್ನತಿ ಜಿಯಾ ಕಯಾ ದೌರಿ ಇತ್ತುಕ್ ಮಾನಸಿಕ ತನಾವ್ ಲೇಖ ರೋಗಿತಿ ಗೆಚ್ಚಾರಾತಾರಿ
0: ಕುಡಿ ಬಾಲಕ್ ದಿ ಪ್ರಿಯಾಂಕಾ ನಮ್ ಹೆ ಪಾರಂಪರಿಕ ಉನ್ನ ಮೋಹ್ನ ಆಲು ನಮ್ ಹೆ ಜಿಯಾ ಕಯನ್ಗ ಪೊಕ್ತ ನನಿ ದಿಂ ಸಂಗೆಂ ಎಂಬಾ ಸಾರ್ನ ಹು ಮನಿ ಅರ ರೋಗಿತಿ ಹು ಬಚಾವಿ ಏಕಾಸೆಕ ಕೊದೈ ಲಠಾ ಕೊದೈ ಅಸ್ಮಾ ಕೊದೈ ಡುಂಬು ಇನ್ನೆಲ ಕೊದೈ ಸುಗರ್ ಬಿಮಾರಿ ಅಲರ್ಗಿ ಮೂಲಿ ಆಹಾರ ಹು ಮಂಜಾಕಿರ ನೀ ಓರೆ ತಿ ಇಬಡನ್ ಮೋಹಾ ಉನ ಲಗ್ನರ್ ಆರ್ಗ ಈ ಬಿಮಾರಿಗೆ ಚಪೇಟ್ ನು ಮಲ್ ಬರ್ಜ್ ರನ್ನರ್ ಎನ್ನೆಮ್ ಅವ್ರ ಹೂ ನಮ್ಹೆ ಪಾರಂಪರಿಕ ಉನ್ನ ಮೋಹ್ನ ಆಲೋರಿ ಏಕಾಸೆಕ ಧುಸ್ಕ ಗೊರ್ಗೊರ ಅಸ್ಮಾ ಬಿದ್ಕಿ ಅಸ್ಮಾ ಇದ ತೊ ಲಡ್ಡು ಓಡಸ್ಗೋ ಓಸಾ ಭುಟಂಗ್ಲು ಅಡ್ಹಾ ಕೋಮಡ್ಹಾ ಸನೈ ಪೂಂಪ್ ಎನ್ನೆಮ್ ಅನಾಯ್ತ್ ಬಗ್ಗೆ ಅಡ್ಹಾ ಚೇಹೆಲ್ ಅರ ಉನ್ನ ಮೋಹ್ನ ನಮ್ಮ ಖೇಹೆಲ್ನು ನಿಂದ ಕಿರಿ
1: ಮಾನಿಮ್ದೈ ಈ ಗೇಮ್ ನಮ್ಹಾಯ ಪರಂಪಾರಿಕ ಉನ್ನ ಮೋಹ್ನಾನ್ ಪುನಾ ತಿ ಉಜ್ಜುತಾನ ಅರ ಬಸ್ವಾನ ಗಹಿ ಅಜಮ್ ಚಾಡ್ರಿ ಇದಿನ್ ನಾಮ್ ಏಕಾನ್ಯ ಬಚವಾ ಅರ ಪುನಾ ತಿ ಉಜ್ಜುತ ಉಂಗುದತ್ ಲುರ್ಕುಡಿಯಾನು ಪರಂಪಾರಿಕ ಉನ್ನ ಮೋಹ್ನಾ ಗಹಿ ಶಿಕ್ಷಾ ಚೀನಾ
0: ಮಾನಿಮ್
1: ನಮ್ಹಾಯ ಪದ್ದ ಹೆಪ್ಪಾತ ಉನ್ನ ಮೋಹ್ನಾನ್ ತರ್ಜಿ ಚೀನಾ
0: ಮಾನಿಮ್ ಬಾಲ್ದಿ
1: ಜೈವಿಕ ಖೇತಿ ಪತೀನ್ ಪ್ರೋತ್ಸಾಹನ್ ಚೀನಾ ಎಡ್ಪಾನು ಫಿರ್ತಿ ಪರಂಪಾರಿಕ ಉನ್ನ ಮೋಹ್ನಾನ್ ಪ್ರಯೋಗ ನನ್ನ ಆದಿವಾಸಿ ಅರ ಪದ್ದ ಹೆಪ್ಪಾತ ಉನ್ನ ಮೋಹ್ನಾ

0: ಸಂಗೆಯರು, ಈ ಡಂಡಿ ಸಂಗಮ್ ಇನ್ನಂಥ ಆದಿವಾಸಿ ಅಖಾಡ ಕಾರ್ಯಕ್ರಮ ಇಸನ್ನು ಮುಜರಾಲಗಿ ನಿಮ್ಮನ್ನು ಹೊರ್ಮಾರಿನ್ ಸುಮಂತಿ ತಿರ್ಕಿ
1: ಅರ ಪ್ರಿಯಾಂಕಾ ಅವರ ತರ್ತೆ
0: ದಮಾಹಾ.